ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವು ಮಹೇಶ್ವರ, ಮಾತಾ ಪಿತಾ ಗುರುಶ್ಚೈವ, ತ್ರಯಃ ಪೂಜ್ಯ ವಿಶೇಷತಃ, ಅರ್ಥಾತ್ ಗುರು